0: ಮೀರಿ ಮಾಯಾ ತಿಮ್ಮ ಕತ್ತಿ ಕೈಸನು ಇನ್ನಿ ಹಿಡಿಮೇ ಪಿಕ್ಕರ್ ಕುಸಿದು ಇನ್ನಿ ಹಿಡಿಮೇ ಪಿಕ್ಕರ್ ಕುಸಿದು
1: ಮೋ ರಾಜಾ ಹುಚ್ಚು ತಿಮ್ಮಿ ಪೋನಿ ತಿವನು ರಾಣಿ ಉನ್ನೇ ಚಕ್ಕಿ ಖಾಂಡು ಚುಟ್ಟಿ ಕಹಾನಿ ಬನೌಲ ಪ್ರಿನ್ಸೆ ಸ್ವಾಮಿ ಕರಿ ಕರಿ ವಿಷಯ ದಿನೆ ಕಸ್ತು ತಿಮ್ರು ಪ್ರಾಣಿ ಅಬ ನಚಾಉನ ಪರ ಪರ ಚಾನಿ ಚಾನಿ ಮನ ನಚಿಕ ಅಂತಾ ಕಿನ ಹುಚ್ಚ ಪಾನಿ ಪಾನಿ ವೈಸ ಥಾಂಕ್ ಕಿತ ಜಾಚ ಅಬ ಸುಸ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ್ನೆ ಪಹೋ ಕಿ